0: wo yira kwa wa fere ozo machi o
1: ya ja papa
0: na ho ye
1: Kristo adom
0: ho ye pa
1: ya ho ye pa
0: edura nura na nyase kitu
1: ya sem kitu akra
0: eh so kwa man kure
1: da mre ku original platform so na tese wetu se
0: ai
1: na miesane
0: se omuno enyuma wo mutu nya nya